ಸಂಸಾರವೇ ವಿಜ್ಞಾನಿ ಸರ್ವಜ್ಞಾನ ಪುನೀತ ನೈಯೋ ನಯೇ ಜ್ಞಾನ ವಾಸಿ ಸಮುದ್ರ